ಶ್ರೀ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಅನಾಥ ದೀನ ತೃಷ್ಣ ಅನೇ ಕಾಮನಾವುಥಿ ವ್ಯಾಕುಲ್ ಭಯಭೀತ್ ಬಂಧನಗ್ರಸ್ತ ಆ ಜಂತು ಜೀವನಿ ಹೇ ದೇವಿ ತಮೇಜ್ ಏಕಮಾತ್ರ ಗತಿ ಆ ಜೀವನೇ ತಾರನಾರ ಹೇ ದೇವಿ ದುರ್ಗೆ ಅಪ್ನಾ ಚರಣೋಮಾ ನಮನ್ ನಮನ್ ನಮನ್ ಚಿಲ್ಲಾ ಶ್ಲೋಕಮಾ